ಹಾಸ್ಟೆಲ್ ನಮ್ಮ ಮಣ್ಣು ಹಾಕೋ ಕಿಲಕೋನ್ ಹಾಕೋ ಆಯ್ದ ಎಷ್ಟು ಅರ್ಧ ಬರೆಯೋನಿ.